ವೆಲ್ಕಮ್ ಬ್ಯಾಕ್ ಚುನ್ಕು ಚುನ್ ಮ್ಯೂಜಿಕಲ್ ಯೂರ್ ಹಂಡ್ರೆಡ್ ಪಾಯಿಂಟ್ ಫೋರ್ ಆಗಸ್ವಾಣಿ ಎಫ್ಎಂ ರೇನ್ಬೋ ಕಟಕ ದೇಲ್ ತಕ್ರೆ ರೇಡಿಯೋ ಹಮ್ಸಫರ್ ಸಾಗರ ಅಛ ಆಪಣ ಸಹಿತ ಸೋ ಚಲ್ಚಿ ಮೋ ದೇಶ